0: ಬಂದ ಬಾಗ ಆತನ ನೀ ಸೋತ ಆತವೇ ಮುರ್ಜಿ
1: ಹಾರಗಿಯಾ ಜಾಮ್ಹೋ ಹಂತಿ ವಸಿರಿಯೇ ಹರಗಿ ದುಂದ ಯೋದ ಹುಯ.